ತಾಠ ತೀರ್ಥ ಸಂತರ್ಪವೇ ಹಂಕಾರಿ ಹೋರ ಬದೇರೆ ಹೊಮ್ಮೆ ಮಲ್ಲಾವಣೆಯ ಸತ್ಗುರು ಸೇವೆ ತ ಮಲ್ ಜಾಯೇ ಜೀವತ ಮರೇ ಹರ ಸಿಂಹ ಚಿತ್ತ ಲಾಯೇ ಹರ ನಿರ್ಮಲ ಸಚ ಮೇಲ ನ ಲಾಗೇ ಸಚ ಲಾಗೇ ಮೇಲ ಗವಾವಣೆಯ ಬಾಜ ಗುರು ಹೈ ಅಂಧ ಗವಾರ ಅಜ್ಞಾನೀ ಅಂಧ ಅಂಧ ಅಂಧಾರ ಬಿಸ್ಟಾ ಕೇ ಕೀಡೆ ಬಿಸ್ಟಾ ಕಮಾವೇ ಫಿರ್ ಬಿಸ್ಟ

ಸತ್ಯಕ್ಕೆ ಗುಣಗಾವಣಿಯಾದ ಹೋ ಪಂಡತ ಪಡೆ ಸಾಧನ ಪಾವೇ ದೂಜೆ ಪಾಯ ಮಾಯಾ ಮನ ಪರಮಾವೇ ಮಾಯಾ ಮೋ ಸಬ ಶುದ್ಧ ಗವಾಯಿ ಕರ್ಯಬ ಗುಣ ಪುಛತಾವಣಿಯಾ ಸತ್ಗುರು ಮಿಳೇ ತಾ ತತ್ ಪಾಯೇ ಹರ ಕಾ ನಾಮ ಮನ ಬಸಾಯೇ ಸಬ್ದ ಮರೇ ಮನ ಮಾರೇ ಆಪಣಾ ಮುಕ್ತಿ ಕಾ ದರ ಪಾವಣಿಯಾ ಕಿಲ ಬಿಖ ಕಾಟೇ ಕ್ರೋಧ ನವಾರೇ ಗುರು ಕಾ ಸಬ್ದ ರಖ

ಅಮೃತ ಬಾಣಿ ಸದಾ ಸಲಾಹೆ ಅಮೃತ ಅಮೃತ ಪಾವಣಿಯ ಹಾವಾರಿ ಜಿಯೋ ಬಾರಿ ಅಮೃತ ಬಾಣಿ ಮನ್ನ ಬಸಾವಣಿಯ ಅಮೃತ ಬಾಣಿ ಮನ್ನ ಬಸಾಯೇ ಅಮೃತ ನಾಮ ತಯಾವಣಿಯ ರಹೋ ಅಮೃತ ಬೋಲೇ ಸದಾ ಮುಖ ಬೇಣಿ ಅಮೃತ ಬೇಖೇ ಪರಖೇ ಸದಾ ನೇಣಿ ಅಮೃತ ಕಥಾ ಕಹೇ ಸದಾ ದಿನ ರಾತಿ ಅಬರಾಯಾಖ ಸನಾವಣಿಯ ಅಮೃತ ರಂಗ ರತ್ತ ಲೇವಲಾಯೇ ಅಮೃತ ಗುರುಪರ ಸಾಧಿ ಪಾಯೇ ಅಮೃತ ರಸನಾ ಬೋಲೇ ದಿನ ರಾತಿ ಮಂತನ ಅಮೃತ ಪಿಯಾವಣಿಯ ಸೋ ಕಿಶ ಕರೇ ಜೋ ಚಿತ್ತ ನ ಹೋಯೀ ತಿಸದಾ ಹುಕಮ ಮೇಟ ನ ಸಕೇ ಕೋಯೀ ಹುಕ್ಮೇ ಬರ್ತೆ ಅಮೃತ ಬಾಣಿ ಹುಕ್ಮೇ ಅಮೃತ ಪಿಯಾವಣಿಯ ಅಜಬ ಕಮ ಕರ್ತೆ ಹರ ಕೇರೇ ಏ ಮನ ಪುಲ್ಲಾ ಜಾಂದಾ ಫೇರೇ ಅಮೃತ ಬಾಣಿ ಸ್ಯೋ ಚಿತ್ತ ಲಾಯೇ ಅಮೃತ